ಅಟ್ಟಿ ಹಬ್ಬ ಮಾಡುವ ಅತ್ತಂದೆಗೆ ಒಂದು ಬಾಸ ಬಂದಲೆಯೇ ಅಟ್ಟಿ ಇಳೆಂಜರು ಇವಕ್ಕೆಲ್ಲ ಏನಂದಾರ, ಇವು ಕಟ್ಟಿಯಿಂದ ನಿಂಗ ಬ್ಯಾಂಡ್ ಸೆಟ್ಟು ಕೊರ್ಸಿವಿ, ಅವಕ್ಕೆ ಒಳ್ಳಂಗೆ ಹಾಕ್ಯಾರಂಬ, ಇಲ್ಲ ನಾ ಈ ಅಟ್ಟಿಗೆ ಹಬ್ಬಗ ಹೋದೆ ಇಲ್ಲ ಮದುವೆಗೆ ಹೋದೆ ಇವಕ್ಕೆ ಒಳ್ಳಂಗೆ ಬ್ಯಾಂಡ್ ಸೆಟ್ ಹಾಕ್ಯಾರ ಅವಕ್ಕೂ ಕೊರ್ಸಿವಿ ಅತ್ತಂದೆ ಈಕ್ಯಾರ. ಅದಕ್ಕೆ ಏನರ್ಥ ಆಯ್ತಲ್ಲ, ಅವಕ್ಕೆ ಹಾಕುವ ಮ್ಯೂಸಿಕ್ ಒಳ್ಳಂಗಡದೆ ಎಲ್ಲ ಆಡಾಕು ಅತ್ತಂಬ ಒಂದು ಅರ್ಥ. ಆ ಆಟದವಾಗಿಯೂ ಫಲವಾಗೇ ಆಡದೆ ನಂಗೆ ಅದನ್ನು ಒಳ್ಳಂಗೆ ಅರ್ಧ. ಒಂದೊಂದು ಹಬ್ಬ ಬಪ್ಪನೆಯು ಹೊಸ ಹೊಸ ಆಟ ಬಂದು ಬೇರೆ ಅಟ್ಟಿಯಿಂದ ನಂಗೆ ಬಂದು ಸೇದ್ರ ನಂಗೆ ಅದನ್ನು ಪಳಗಿನ ಆಡಿನ ಸಂತೋಷ ಮಾಡಿನ. ಆ ಆಟ ಪತ್ತಿನ ಒಂದು ಪಾಟು, ಅದನ್ನು ಪತ್ತಿ ಮಾತ್ರ ಯೋಗ ಒಂದು ಪಾಟು, ಇದು ನಂಗಾಗಿ ಬಂದು ನಡೆದೆ ಕೇತ್ ನೋಡುವ.

ಇಂದಿನ ಬೆಟ್ಟದ ಕಂಬಳ ನಿಗಟಿದಾಗ ಬಂದ ಎಲ್ಲಾ ಪಾಟು ನಿಂಗ ಅಪ್ಪರ ಹಿಡಿದ ತಿಂದಿಗೆ ಹೆಂಗ ನಂಬಿನಿಯೋ ಇದೇ ಮಕ್ಕೆ ಇನ್ನೊಂದು ಬೆಟ್ಟದ ಕಂಬಳ ನಿಗಟಿದಾಗ ನಿಂಗ ಬಂದು ಸಂಧಿಸಿನಿಯೋ. ನಮಸ್ಕಾರ.